ಜಶನು ಅಭಜಾಯು ಆದ ಅಂತ್ಯಕ್ಕೆ ಅವತಾರ ಸೋಯಿ ಗುರು ಸಮಜೋ ಹಮಾರ ನಮಶಿಕಾರ್ಥ ಸಿಹಿ ಕೋ ಹಮಾರಿ ಸಗಲ್ ಪ್ರಜಾ ಜಿನ ಆಪ್ ಸವಾರಿ ಸೇವಕನ ಕೋ ಸೇವಕನು ಸುಖ ದೀಯೋ